ಮಲ್ಲವ್ವ, ನರೇಶ್, ಲವಣ್ಯ, ಮಹಸಿವನ್, ರೇವಂತ್, ಶ್ರೀನು, ಸುಜಾತಾ, ಗ್ರೀಷ್ಮ, ದೀಪಕ್, ರಮೇಶ್, ಕನಕ್, ಲಕ್ಷ್ಮಿ, ಶ್ರೀಜಾ, ಸಾಯಿಕುಮಾರ್ ಔರ್ ಸುಷ್ಮಾ.